ಗಲ್ಲಿ ಮಲ್ಲಿ ಮಚ್ಚಿ ಹೇಳಿ ಮನ್ನಗ ಜಲ್ಲಹಾರ ಬಚ್ಚ ಬೀನಗಾನಗಿನ ಮನ್ನಗ ಗೋ ಗೋ ಹೇಳಿ ಮಚ್ಚಿ ಮಾಲ ಕಚ್ಚ ಮಾಲಗೆ ಜಲ್ಲಹಾರ ಬಚ್ಚ ಬೀರು ಮನ್ನು ಮೋನ ಗನ್ನು ಸೇವೋ.